ಚಂದ್ರ ಮನದಿ, ನಿಂಗಿ ಮನದಿ, ಗಾಳಿ ನೀರು ಗೆಲುವು ಮನವಿ. ನೇಲ ಮನದಿ, ನಿಂಗಿ ಮನದಿ, ಗಾಳಿ ನೀರು ಗೆಲುವು ಮನವಿ. ಅದನ್ನು ಚೂಸಿ ಅದನ್ನು ಚೇಸಿ ಅನ್ನಿಟಿನಿ ಅದುಪು ಚೇಸಿ, ಅದನ್ನು ಚೂಸಿ ಅದನ್ನು ಚೇಸಿ ಅನ್ನಿ.